0: ಸಿದ್ಧನ ಸಿದ್ಧನಿವನ ಸರ್ವಾಗಮಿಕ ದಹಂಸನಲ್ಲ ಕಿತ್ತು ದಹಮಿನ್ ಒಬೇ ದಿವ್ಯಟ
1: ಪ್ರೇಮವಂತ ದರುವೆನಿ ಅಪ ಸಂವಿಧಾನನ್ ವಹನ್ಸೆ ಅಪೇ ಗುರುವರೆಯಾನನ್ ವಹನ್ಸೆ ಉನ್ ವಹನ್ಸೆ ಅಪಟ ಸತ್ಯವು ಪಾರಬೆನ್

தவா லெக்காய் வினாடி வெசி ஹாய் விலவ வாட்ஸ்அப்புக்கு பார்த்துட்டு யாமு சாஹின குட்டா கட்டியா அனே நமக்கு எனக்கம் பலாகின இன்னோ இன்னோ இன்னோ ஒயாவ தமாய் மதாக்கிறான்னே ஹாய் பாஷ் மெனிக்கா சத்திட்டுவ கிந்தர ஹந்தாவா ஹகின இன்னே வத்திகமு மடுவல பிரியாந்த சலோனிக்கு பிரியாந்தாயா ஏ வகையம எல் கடுவே துவகிம் ஹானி சவாந்தி வைஃப் மல்லிகா ஒயாவ தெகுத்து கிரகன்னோ கேலிக்கினோ தேங்க்யூ ಬೇಕರಿ ದಮನೋ ಪೊಲ ಅಮ್ಮ ತಾತ ಬಾಪ ಲುಕಾಯ ಪ್ರದೀಪ್ ಅಮಿಲ ಜನೀತ್ ಮಹೇಶ್ ಸಂಪತ್ ಕಟ್ಟಿಯ ಮೆಗತು ಕರೆಗಾನಿ ಕೆಲಕೇನು ಆದರೆ ನೆಗತು ಕರೆಗಾನ ಅಭಿ ಕಟಾನು ಕೊಂಗ ಸಂಧಿ ಅರೋಷ್ ಟೇಲರ್ ಸೆಕೆಂಡ್ ಪ್ರಸಾಂತ್ ದಾಮಿಕಾ ಶವೋನ್ ತಾರುಕ ಬಿವೋನ್ ಅರೋಷ್ ಕಟ್ಟಿಯ ಮೆಗತು ಕರೆಗಾನಿ ಕೆಲಕೇನು ಬಾಷಿ ಅಪಿ ಅದಾ ತೋವಾಹನ ಸಿಂಧು ಟಿಕೆಟ್ ಎಗತು ಕೆರಗಾನು ವೈಫ್ ವತ್ಸಲ ದುವ ದೇಹಾಂಸ ಹೇ ಶಾನ್ ಮಲ್ಲಿ ನವೇ ನಯ ಸ್ಪೆಷಲಿ ಒಯಾವತ್ ಕೇಳಿಕೇನು ಸಂಕಾಯ ಈ ಕೋಲ್ ಗೋಡಾ ಕರಗಿನ ಆನ್ಸರ್ ಕರನ್ ನಮ್ಮ ಹರೇ ಈ ಗಾವಟ ಮತ್ತು ಮುಗಿದ ಸುನಿಯಾ ಖಡೆ ಅಯ್ಯ ಅಕ್ಕಾಯ್ ಕೆಲಿ ಮಡಲೆ ರೇಣು ಅಕ್ಕಾಯ್ ಫಲನ್ ಫಿಟೆ ಹಿರಾನಿ ಅಕ್ಕಾಯ್ ನಿಲು ಗವರ್ಮೆಂಟ್ ಗೆ ಪತ್ತಾತುಲು ಸೆಲ್ಫ್ ಟೆಕಾಯ್ ಮೋಲ್ ಡ್ಯೂಸ್ಲು ಸಂಗೀತ್ ಮಲ್ಲಿ ಇವಾಗೆ ಮಾ ಅದು ಕಣ್ಣನ್ ತೊಟ್ಟಿ ಹಲಗುವ ಬೇಕರಿಯ ಆನಂದ ಅಯ್ಯಾತ್ ವೆಡಲು ಮೇವ ಕ್ಯಾನೆ ಮಗೆ ರಸಿಕ ಕೊಲ್ಲ ಆನಂದಯ್ಯ ಎಹಮ ಬೇ ನಿಕಂಗ್ ಉಮ್ಮ ದೆನ್ನ ಅಡೆಯಕ್ ತೋನಿ ನೀ ಬೇಕರಿಯಾಗ ಮತ್ತೆ ಆಗಿದ್ ಮಟ್ಟ ಅಡೆಯಕ್ ದೆನ್ನ ಬೇದ ಅನೆ ಮಂದಲಮಾಯ್ ಮಂಗ್ ಇಸರಿಂದಲಮ ಅಡವಲ್ಟ ಪುದು ಮಾಸಾಯ್ ಉತ್ತರ ಹಾಕ್ತೇನೆ ಏಕೆ ಮಮ ಆಸಮ ಅರ ನಿಕಂಗ್ ಗಿನಿ ಕಂಬಕ್ಕ ಪುಪುರಲ ವಗೇನೆ ಅಡೆ ಉಡೆ ತೇನೆ ಆಂಗೇಕಿಟ ಮಮ ಹರಿ ಮಾಸಾಯಿ ಉಡಮ ಚಿಗೆ ಕನ್ನೆ ತಮಯ ಆಸಮ ಅಡೆಯಾಕ್ ಮೇ ಪ್ಯಾತ್ರ ದುನ್ನು ತುಮ್ಮ ಕಾಗ್ದೇನ ಒಹೆಂಗ್ ವಿಸಿಕ್ಕರನ್ನೇನ ಮಮ್ಮ ಹೆಂಗ ಅಲ್ಲಗನ್ನ ಹಾಯ್ ಭಾಷ್ಯ ಅಕ್ಕ ಹಾಯ್ ಹಾಯ್ ಮೇ ಉಗಲ ಹಮದಾಮ ಕೇನು ಲೈವ್ ಕಿಂಗ್ ಎನ್ನುಕ ಎನ್ನುಕ ಎನ್ನುಕ ಎನ್ನುಕ ಕೇಳನೇದ ಇನ್ನು ಮಮ್ಮ ಇಕ್ಮಂಟ ಲೈವ್ ಕಿಂಗ್ ಒಗಲಂಗ ಹಂಬ ಬೇಡ ಗಾಲು ಡಿಲು ಮತ್ತು ಸಮಾನ್ ಸ್ಟೋಸಿಗೆ ಸಮನಯ ಸಿಂಧು ಅಕ್ಕೋನಿ ಕೆಲಕೇನು ವೈಫ್ ಗೀತಾನಿ ದೋ ನಿಮೇಶಿಕ ದನುದ್ರ ಮಾಟಿನಾಯ ಸಹನ್ ಮೇ ಕಟ್ಟಿ ಮೆಗದು ಕಡೆಗಾನಿ ಕೆಲಕೇನು ಎಸ್ ತು ರಮ್ಮ ಹರಿ ಅಂಡೋ ನಿಮ ಹತ್ತೆಯ ಜಾಯ್ ವೇವಾ ಹಾಯ್ ವಸ್ತು ಗುಡ್ ಆಫ್ಟರ್ನೂನ್ ಈ ಮಗೆ ಸಿಂಧು ಅಟಾಯ್ ಉಮ್ಮ ಇಕಟಾಯ್ ನಿಕಟಮ ಆದರೆ ಅದ ದಿನವಾದ ನಲೀನ್ಗೆ ಲೈಲ ಸಿಂಧು ಅಹನ ಬಾಲಮು ಹಸರ ಶಾಮಿ ತಪಿಲಿ ದೇವಲೆ ಶಶಿ ದಾನಿಕ ಬಾತ್ ಏಕ ಮಗೆ ಸುಮೇಧಾಕ ಆದರೆ ನೆಗೆದು ಕರೆಗನ್ನ ಕಲುತರಿನ್ ತುಸಿತ್ ಕಲ್ಹಾರ್ ಏಕ ಚೂಟ್ ಎವಿನೋ ತಿನ್ನುವಲು ಇವಾಗ ಮ ಕೆನಡವರಿನ್ ಚಂದ ಎಂಜಿ ಮಿಷೆಲ್ ಏಂಜಲ್ ಏಡ್ರಿಯನ್ ನೆಕ್ಕ ಅದೇ ಪುಂಚಿ ಸಫಿ ಆದರೆ ನೆಗೆದು ಕರೆಗನ್ನ ಪೆಂಚು ರಂಪುತೆ ಸುಬ್ಬ ದಹವಲ ಕಲಾಸನ ಸಿಂಧುರಿಕ ಕಹಮು ಪೂಜೆ ಪಿಟಿಯ ಪಾರ ಅಂಬದ ನಿನ್ನೆ ಸ್ಟೇ ಟೇಲ್ ಶಾಪಿಗೆ ಕಟ್ಟಿಯ ತಮ್ಮ ಮೆಸೇಜ್ ಕೇವಲ ತಿನ್ನೆ ಲಸ್ಸನ ಉಮ್ಮ ದಿಕ್ಕದೇನ ಆದರೆ ಈ ಹತರ ಹೆಬೈ ಒನ್ನ ಕರಂಟಿಗೆ ನನ್ನೇ ಒಯ ಉಮ್ಮ ದಿನ ವೇಲಾವಟ ಅವತಿ ಹರಿಲು ದಂಗ ಅವೆಲ್ಲ ತಂದೇ ಆದರೆ ನಕ್ಕ ಮೆಕ್ಕದ ಕರೆಗಾದ ಹಾಯ್ ಗಿಂದರು ಮನಿಕೆ ವಾಟು ಕೋಮದ ನಮ್ಮ ಲೆಕ್ಕ ವೆನಕ ಹಂಗಪ್ಪಿ ಬಲ ಆಗಿದೀನು ಹೋಗಿ ಕಟ ಹಣ ಹೆಡ್ಡ ವೆಡ್ಡ ದಾಲ ಕೇವನು ಹಣ ಬುಸಲ್ ಬುತ್ತಲ ಚಮಿಂದಾಯ ಯಾಕೆ ವೈಫ್ ಶಾಮಿಕಾ ಈ ಗಾವಟ ದೋ ಮಾಷಿ ಪುತ ಮಾಷಾನ್ ಎನ್ ಎಸ್ ಆರ್ ಎಸ್ ಟೆಕ್ಸ್ಟೈಲ್ ಗೆ ವರಕಿರನು ಕೋಮಲಾಮು ಇವಾಗ ಮಿಂದಿಕ ಈಟಾತ್ ಪಾಸೆ ನೆತಫೆ ಮಹನು ಕೋಮಲಾಮು ತೆಗೆದು ಕಡೆಗೆ ಅನ್ನಿ ಕೇಳಿಕೇನೋ ಎಸ್ ಒಯಾಲಟ ತುತ್ತು ರನ್ನ ಹರಿ ಅಂಡೋರೆ ಗಿನಿ ಗಿಂದರ ಸುಕಿರಿ ಬೋಲೆ ಗುಡ್ ಆಫ್ಟರ್ನೂನ್ ಕಚ್ಚ ಕಚ್ಚೆ ಅಹನ ವೇದ ದಾನಿನ ವಹಿನೋ ಹೊಂದಟಮ ಸೀರಿಯಸ್ಲೆ ಅಪಿಟ ನಂಗ್ ಹೊಂದಟಮ ರಸ್ನೆ ಉಮ್ಮ ದೇಖಾ ಕೋನಿ ಆದ್ರೆ ಹೆಂಬಿರಿ ಸಾವ ತಿಬುನಾತ್ ಕಮನ್ನ ಅದನ್ನು ಕೇಳ ರತ್ನಪುರ ಸುಬಾಕ ಕೇನೋ ಅನ್ನ ಮಂಗ್ ಲೆಡ್ ವೆಚ್ಚದ ಕೇಳದ ಮಗಿ ಉಮ್ಮ ಇಲ್ಲ ಅನ್ನೇ ಆದ್ರೆ ಉಮ್ಮ ಹರದ ಯಾತ್ರೆ ಮಂಗ್ ಒಗ್ಲಂಟೆ ಎನ್ ಎಸ್ ಬಿ ಡಿಜಿಟಲ್ ಡ್ರೈವ್ ಕೆನಾತ್ ಕೇಳಿನ ಮೇ ಸಿಂಧು ಅಹನ ಚಾನ್ಸ್ ಕದನ್ನ ಎನ್ ಎಸ್ ಬಿ ಡಿಜಿಟಲ್ ಡ್ರೈವ್ ಕೇಳಕ್ಕೆ ಅನ್ನಿ ಯಾವ ಡಿಜಿಟಲ್ ಬ್ಯಾಂಕು ಕರಡೇಟು ಹೊರು ಕರವನ್ನು ಬಲಾಪುರತ್ವ ಎನ್ನೇ ಕಾಲೆ ವೇನ್ ಕರಗಿನ ಜಾತಿ ಕೆತ್ತಿರಿಕೆ ನಿಮ್ಮೆ ಬ್ಯಾಂಕು ಒಬ್ಬವ ಹೊಯಾಗಿದೆ ಗಮನ
අදදාහ දංකොට පොදු වෙළඳපළ රථ නැවතුම් පලාසල තමයි අපේ සෙට් එකේ ඉන්නේ. NSB බැංකුවේ නෝනල මහත්තුරු ටිකේ ඉන්නේ. හෙට දවසේ පන්නල බස් නැවතුම් පලාසලට එනවා. අනිවාර්යෙන්ම උණු මුණ ගැහෙන්න. ඔන්ලයින් ට්‍රාන්සැක්ෂන් කොච්චර ලේසිද කොච්චර ආරක්ෂිතද කියලා ඔයා නොදැනුවත්ව හිටියන බැංකු ගානේ ගිහිල්ලා නිකන් ස්ලිප් අරගෙන නේද රස්තියාතු වෙලා එහෙම එනවට වඩා කොච්චර ලේසියෙන් මෙදවල් කරගන්න පුළුවන්ද කියලා දැනගන්න ඔගලන්ට පුළුවන්කම තියෙනවා. අපි හැමෝටම එක විදිහටම ඩිජිටල් ඩිවයිසස් එහෙම නැත්නම් ඇප්ස් යූස් කරන්න නොලෙජ් එකක් නෑ නේද? අනේ දන්නේ නැති දෙයි අහලා දැනගත්ත කියලා කිසි අවලක් වෙන්නේ නෑ. ඒ නිසා තමයි ඔයාට තවුණු මොනික හෙන් කියලා අඳුරින් මතක් කරන්නේ. ඒ වගේම සෙවණගල ආයුර්වේදය ගැන දඩි බිඩි කියාගෙන යමු. සෙවණගල ආයුර්වේදය කියලා කියන්නේ සුව කරන්න බෑ සුව කරන්න අමාරුයි කියලා කියපු රෝගීන් බොහෝමයකට සුවය ගෙනාපු තැනක්. ඉතින් අපේ කමල් බන්දුල වීරපිරම වෛද්‍යතුමාගේ අධීක්ෂණයෙන් සෙවණගල ආයුර්වේද ඖෂධ නිෂ්පාදන පුද්ගලික සමාගමේ හැදෙන ඖෂධ මාට ඉන්න තැනකට ගෙන්න ගන්න පුළුවන්. පාවිච්චි කරන්න පුළුවන් ආර ෂුගර් තියෙනවා නම් සෙවණගල මධුමේහ හරණි කැප්සියුල්ස් පාවිච්චි කරන්න. ඒ වගේම තමයි මේ දවස්වල හැමෝටම වගේ සම්ප්‍රතිශාව කැස්ස උන අඟපත වේදනාව ඔය වගේ දේවල් තියෙනවා. ඒකට දිව්‍යමය ඖෂධයක් තමයි සෙවණගල මධුකා කැස්සට පණිය කියලා කියන්නේ. liver එකේ තෙල් නම් ලම්මය. අට ෆැටි liver නම් බය වෙන්න එපා. සෙවණගල liver boosting capsules පාවිච්චි කරන්න පුළුවන්. තව තව නිෂ්පාදන ගොඩයි. ඔක්කොම ගැනම විස්තර වගේම ගෙන්න ගන්න කතා කරන්න 0747 31 33 500ට. 0747 31 33 500 ඔගලන්ට වැඩි විස්තර දැනගන්න පුළුවන්.

ಶೋಕನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದು ಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೆನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.